ಸ್ವರೂಪನಿರವದ್ಯ ವಿಭೂತಿ ಹೃದ್ಯ ಗಂಗಾ ಸುಧಾಕರ ಸುಶೇಖರ ನಾಗಧಾರ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ. ಶ್ರೀ ಬ್ರಹ್ಮಕೂಟ ಮಹಿಮಾನ್ವಿತ ವಿಷ್ಣುಕೂಟ ಶ್ರೀರುದ್ರಕೂಟ ಪರಿಸರ್ಪಣ ರಮ್ಯಶೀಲೌ ಭಕ್ತ ಪ್ರಯೋಜನ ಪರೌ ಭವತಾಪಹಾರೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ.

ಭಿಷೇಕ ಜಲ ನಿರ್ಮಲ ಚಿದ್ವಿಲಾಸೌ ಶ್ರೀ ಬಿಲ್ವಪತ್ರ ವಿಹಿತೌ ಹರಿತ ಪ್ರಕಾಶೌ ಭಸ್ಮ ಪ್ರಭಾವಿ ಭವರಂಜಿತ ಭಾಗ್ಯ ದೀಪೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ ಸಂಪೂರ್ಣ ಸತ್ಯ ಶಿವ ಸುಂದರ ಸಾರ್ವಭೌಮೌ ವಿಶ್ವೋತ್ಸವೌ ವಿಕೃತ ಕರ್ಮ ಚಯ ಪ್ರಣಾಶೌ ದೇವಾಸುರೇಂದ್ರ ಪರಿಪೂಜಿತ ಪುಣ್ಯ ಶೃಂಗೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ ಸತ್ಸಾರ್ಥ ತತ್ವರ ಸಸಂಗಮ ಚಂದ್ರಹಾಸೌ ಶ್ರೀಯೋಗಿ ಪಟ್ಟಲ ಸಿತೌ ಲಲಿತೌ ವದಾನ್ಯೌ ಮಾಯಾಮಯಾತ್ಮಕ ಗುಣ ಪ್ರವಿನಾಶಕ ಉದ್ವೌ ಕೂಟೇಶ್ವರಸ್ಯ ಚರಣೌ

ಭಕ್ತಿ ಶಾಂತಿ ಕರಮೋಹನ ರೂಪ ರಮ್ಯೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೆ ವೇದಾಂತ ಡಿಂಡಿಮ ಸುಘೋಷಿತ ತತ್ವ ಹೃದ್ಯೌ ಸರ್ವಂ ಖಲು ಪ್ರಮುಖ ವೇದ ನಿನಾದ ವೇದ್ಯೌ ನಿತ್ಯಂ ಹಿ ಯೋಗಿ ಪತಿ ಸೇ

ಲಾವಣ್ಯ ಪೂರ್ಣ ರಮಣೀಯ ರಸಾಕರೌತೌ ಕೋದಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ. ಸರ್ಭಕ್ತ ಕೋಟಿಸು ಸಮರ್ಪಿತ ಭಕ್ತಿ ಪುಷ್ಪ ಸಂವರ್ಧಲೇಶ ಪರಿವರ್ಧ.

ಸುಮಧುರಂ ನವಭಕ್ತಿಯುಕ್ತ ತೇ ಚಾಶ್ನುವಂತ್ಯಮೃತಮಾತ್ಮರಹಸ್ಯ ತತ್ವಂ ಮೇಧಾತ್ರಿಕೂಟ ಪರಮೇಶ ಪದಂ ಭಜಂತಿ ಶ್ರೀ ದಕ್ಷಿಣಾಭಿಧ ಸುಮೂರ್ತಿ ಮಹಾಪ್ರಪತ್ತಿಂ ಕುರ್ವಂತಿ ಯೇ ಸುಮಧುರಂ.